ಪಾದಾತಮದ್ರಿವಃ ರಾಧಸ್ತನ್ನೋ ವಿದದ್ವಸವುಭಯಾ ಹಸ್ತ್ಯಾಭರ ಸುಧೀಹವಂತೀರಶ್ಚಾ ಇಂದ್ರಯಸ್ತ್ವಾಸ ಪರ್ಯತಿ ಸುವೀರ್ಯಸ್ಯ ಗೋಮತೋ ರಾಯಸ್ಪೋರ್ಧಿ ಮಹಾಂ ಅಸಿ ಅಸಾವಿ ಸೋಮ ಇಂದ್ರ ದೇಶವಿಷ್ಠಧೃಷ್ಣವಾಗಹಿ ಆತ್ವಾ ಪ್ರಣಕ್ವಿಂದ್ರಿಯಂ ರಾಜಸ್ಸೋರ್ಯೋಣ ರಶ್ಮಿಭಿಃ ಏಂದ್ರಯಾ ಹಿ ಹರಿಭಿರೋಪಕನ್ವಸ್ಯ ಸುಷ್ಟೋತಿಂ ದೇವೋ ಆಮುಷ್ಯ ಶಾಸಾತೋ ದಿವಯ್ಯಯದಿ ವಾಪಸೋ ಆತ್ವಾ ಗಿರೋ ರಾಧೀರಿವಾಸ್ಥುಸ್ಸುತೇಷು ಗಿರ್ವಣಃ.

0: ஓம் நம சிவாய். டியர் லிசனர்ஸ் ஆஃப் சைவம் டாட் ஆர் ரேடியோ, தி சைஸ் ஆஃப் அவர் ஆடியோ கலெக்ஷன் கண்டினியூஸ் டு க்ரோ டே பை டே. வி நவ் ஹோஸ்ட் மோர் தேன் 25,000 ஆடியோ ரெக்கார்டிங்ஸ். இன் ஆர்டர் டு மேக் தீஸ் எக்ஸ்டென்சிவ் ரிசோர்ஸஸ் மோர் ஆக்சசபிள் அண்ட் பெனிஃபிஷியல் டு அவர் ரேடியோ லிசனர்ஸ், வி ஹவ் ரீஆர்கனைஸ்ட் அவர் ப்ரோக்ராம் ஷெட்யூல். திருமுறை மியூசிக் அண்ட் திருமுறை டிஸ்கோசஸ் வில் பி ப்ராட்காஸ்ட் ஆன் திருநெறிய தமிழோசை. Philosophical discourses and Periyapuranam lectures in Tamil will be broadcast on Shiva Tattvam. Programs in languages other than Tamil will be broadcast on Shaiva Lahari. As a result of these changes, there will be some adjustments to program timings. We trust that you will kindly accept these schedule changes with understanding and patience. We also request you to encourage your relatives and friends to listen to and benefit from our radio services. ஓம் நம சிவாய்.
1: ஓம் நம சிவாய். டியர் லிசனர்ஸ் ஆஃப் சைவம் டாட் ஆர், யுவர் அபவுட் டு லிசன் பெரிய புராணம் டிஸ்கோர்ஸ் இன் கன்னடா. த டைட்டில் இஸ் நரசிங்க முனையரையர் நாயனார் புராணம், பிரசன்டட் பை ஸ்ரீ HS தியாகராஜன். தேங்க்யூ. ஓம் நம சிவாய்.
2: ஸ்ரீ குருப்பியோ நம. எல்லா மகானுபாவர்களிகோ நமஸ்கார. ஈக முந்தக்கே நரசிங்க முனியார் ಅನ್ನುವ ಮಹಾರಾಜ, ಇವರೂ ಕೂಡ ಶಿವಭಕ್ತರಾಗಿರುವ ನಾಯನಾರೇ. ಇವರ ಚರಿತ್ರೆಯನ್ನು ನಾನು ಹಿಂದೆ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ಹೇಳಿದ್ದೇನೆ. ಆದರೆ ಈಗ ಜ್ಞಾಪಿಸಕ್ಕೋಸ್ಕರ ಎರಡು ವಾಕ್ಯ ಮೂರು ವಾಕ್ಯದಲ್ಲಿ ಹೇಳ್ತೀನಿ. ಇವರು ಪ್ರತಿದಿನವೂ ಶಿವಭಕ್ತರನ್ನು ಕರೆದು ಅವರಿಗೆ ಉಪಚಾರ ಮಾಡಿ ಒಬ್ಬೊಬ್ಬರಿಗೂ ಅವರು ಹೇಗಿದ್ದರೂ ಸರಿ, ಹಣೆಯಲ್ಲಿ ವಿಭೂತಿ ರುದ್ರಾಕ್ಷರ ಮಾಲೆ ಇದ್ದುಬಿಟ್ರೆ ಸಾಕು, ವಿಭೂತಿ ಇದ್ರೇ ಸಾಕು, ಅವರನ್ನು ಪ್ರಶ್ನಿಸುವುದೇ ಇಲ್ಲ. ಅವರು ನಿಜವಾಗಲೂ ಶಿವಭಕ್ತರು, ಶಿವಶರಣರು ಅಂತ ನಂಬಿಬಿಡು ಅವರು. ಹೀಗೆ ಮಾಡಿ ಪ್ರತಿದಿನವೂ ಅಷ್ಟು ಜನಕ್ಕೆ ಶಿವಶರಣರಿಗೆ ಭೋಜನ ಎಲ್ಲ ಮಾಡಿಸಿ 100 ಹೊನ್ನುಗಳನ್ನು ಕೊಡ್ತಾ ಇದ್ದವರು. ಒಂದು ದಿವಸ ಏನಾಗಿದೆ, ಆ ನಿಂತ ಶಿವಶರಣರಲ್ಲಿ ಒಬ್ಬರು, ಅವರು ನಿಜವಾಗಿ ಶಿವಶರಣರೇ ಅಲ್ಲ, ಒಬ್ಬ ಕೆಟ್ಟ ಮನುಷ್ಯ. ಕೆಟ್ಟ ಮನುಷ್ಯ ಅಂದರೆ ನಡತೆನೇ ಚೆನ್ನಾಗಿಲ್ಲ. ಅವರು ಬಂದಿರೋದನ್ನು ಗಮನಿಸಿದರು ಯಾರೋ ಒಬ್ಬರು, ನೋಡಿ ಇಲ್ಲಿ ಒಬ್ಬ ಬಂದಿದ್ದಾನೆ, ಆದರೆ ಚೆನ್ನಾಗಿ ವಿಭೂತಿಯೆಲ್ಲ ಹಾಕ್ಕೊಂಡಿದ್ದಾರೆ. ರಾಜನಿಗೆ ಹೇಳಿದ್ರು, ನೋಡಿ ಅಲ್ಲಿ ನಿಂತಿದ್ದಾರಲ್ಲ ಒಬ್ಬರು, ಅವರು ಶಿವಭಕ್ತರೇ ಅಲ್ಲ, ಬೂಟಾಟಿಕೆಯವರು, ಹಣೆಯ ಮೇಲೆ ಮಾತ್ರ ಇದು ಚೆನ್ನಾಗಿ ವಿಭೂತಿ ಹಾಕ್ಕೊಂಡು ಬಂದುಬಿಟ್ಟಿದ್ದಾರೆ. ಅವರ ದೃಷ್ಟಿಯೆಲ್ಲ ಎಲ್ಲಿದೆ ಅಂತಂದರೆ ಅಲ್ಲಿ ಬೇರೆ ಕಡೆ ಹೆಂಗಸರೆಲ್ಲ ಇದಾರಲ್ಲ ಆ ಕಡೆ, ಅಂಥ ಮನುಷ್ಯ ಅವನು, ಆದ್ದರಿಂದ ಅವರಿಗೆ ನೀವು ಹೀಗೆ ಮಾಡಬೇಡಿ ಅಂತ. ಹಾ ಶಿವಶಿವ ಅಂತ ಕಿವಿ ಮುಚ್ಕೊಂಡ್ಬಿಟ್ರು ಈ ಮಹಾರಾಜರು. ಶಿವಭಕ್ತರು ಅಂತ ನಾನು ಅಂದ್ಕೊಂಡ ಮೇಲೆ ಅವರು ಶಿವಭಕ್ತರೇ, ಅವರ ಬಗ್ಗೆ ಕೆಟ್ಟ ಮಾತುಗಳನ್ನು ನನ್ನ ಕಿವಿಗೆ ಬೀಳಿಸ್ಬಿಟ್ರಲ್ಲ, ಇದಕ್ಕೆ ನಾನು ಏನು ಪರಿಹಾರ ಮಾಡಲಿ ಅಂತ ಹೇಳಿಬಿಟ್ಟು ಅವರು ಬಂದಾಗ, ಅವರ ಸರದಿ ಬಂದಾಗ ಅವರಿಗೆ ಬೇರೆಯವರಿಗೆ 100 ಹೊನ್ನು ಕೊಡುವುದಾದರೆ ಇವರಿಗೆ 200 ಹೊನ್ನು ಕೊಟ್ಟು ದೋಷವನ್ನು ನಿವಾರಣೆ ಮಾಡಿಕೊಂಡ್ರು. ಈ ಥರ ಕೆಟ್ಟ ಯೋಚನೆ ಮಾಡಿಬಿಟ್ಟನಲ್ಲ ಅಂತ ಹೇಳಿ ಅದನ್ನು ಪರಿಹಾರ ಮಾಡಿಕೊಂಡಿದ್ದು, ಹೀಗೆ ಅವರಿಗೆ 200 ಹೊನ್ನುಗಳನ್ನು ಕೊಟ್ಟು ಮಾಡಿಕೊಂಡಂಥ ಮಹಾರಾಜರು ಇವರು. ಇದನ್ನು ನಾನು ಸಂಕ್ಷಿಪ್ತವಾಗಿ ಇಲ್ಲಿ ಹೇಳಿದ್ದೀನಿ, ಬೇರೆ ವಿಡಿಯೋದಲ್ಲಿ ವಿವರವಾಗಿ ಹೇಳಿದ್ದೇನೆ. ಎಲ್ಲರಿಗೂ ನಮಸ್ಕಾರ.
3: Om Namah Shivaya. You're listening to Shaivam.org radios. 24/7 spiritual channels from Shaivam.org. Om Namah Shivaya.
4: Dear listeners of Shaivam.org, the following is Shukla Yajur Vedam, Karma Shaka, Adhyayam 33.
5: Atha त्रयस्त्रिंशोऽध्यायः. ॐ यज्जाग्रातो दूरमुदैति दैवं तदु सुप्तस्य तथैवैति दूरं गमन् ज्योतिषान् ज्योतिरेकं तन्मे मनः शिवसङ्कल्पमस्तु. पितुन्नुस्तोषं महो धर्मानन्तवीशीम् यस्य त्रितो व्योजासा वृत्रं विपर्वमर्दयात्.

ಸಮಯ ವೀತಭಯಾಯ ನಮಃ ವಿಶ್ವಭರ್ತ್ರೇ ನಮಃ ನಿಶಾಕರಾಯ ನಮಃ ವ್ಯವಸಾಯಾಯ ನಮಃ ವ್ಯವಸ್ಥಾನಾಯ ನಮಃ ಸ್ಥಾನದಾಯ ನಮಃ ಜಗದಾದಿಜಾಯ ನಮಃ ದುಂದುಭಾಯ ನಮಃ ಲಲಿತಾಯ ನಮಃ ವಿಶ್ವಸ್ಮೈ ನಮಃ ಭವತಾತ್ಮಾತ್ಮನಿ ಸಂಸ್ಥಿತಾಯ

0: Dear listeners of Shaivam.org Radio, the size of our audio collection continues to grow day by day. We now host more than 25,000 audio recordings. In order to make these extensive resources more accessible and beneficial to our radio listeners, we have reorganized our program schedule. Thirumurai Music and Thirumurai Discourses will be broadcast on Thiruneriya Tamilosai. Philosophical Discourses and Periyapuranam Lectures in Tamil will be broadcast on Shivatattvam. Programs in languages other than Tamil will be broadcast on Shaivalahari. As a result of these changes, there will be some adjustments to program timings. We trust that you will kindly accept these schedule changes with understanding and patience. We also request you to encourage your relatives and friends to listen to and benefit from our radio services. Om Namah Shivaya.
1: Om Namah Shivaya. Dear listeners of Shaivam.org, you are about to listen Periyapuranam Discourse in Kannada. The title is Narasingha Munayarayar Nayanar Puranam, presented by Sri H.S. Thyagarajan. Thank you. Om Namah Shivaya.
2: Sri Gurubhyo Namaha. Ella Mahanubhavarigaligo Namaskara. Iga Mundakke Narasingha Muniyar ಅನ್ನುವ ಮಹಾರಾಜ, ಇವರೂ ಕೂಡ ಶಿವಭಕ್ತರಾಗಿರುವ ನಾಯನಾರೇ. ಇವರ ಚರಿತ್ರೆಯನ್ನು ನಾನು ಹಿಂದೆ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ಹೇಳಿದ್ದೇನೆ. ಆದರೆ ಈಗ ಜ್ಞಾಪಿಸಕ್ಕೋಸ್ಕರ ಎರಡು ವಾಕ್ಯ ಮೂರು ವಾಕ್ಯದಲ್ಲಿ ಹೇಳ್ತೀನಿ. ಇವರು ಪ್ರತಿದಿನವೂ ಶಿವಭಕ್ತರನ್ನು ಕರೆದು ಅವರಿಗೆ ಉಪಚಾರ ಮಾಡಿ ಒಬ್ಬೊಬ್ಬರಿಗೂ ಅವರು ಹೇಗಿದ್ದರೂ ಸರಿ, ಹಣೆಯಲ್ಲಿ ವಿಭೂತಿ ರುದ್ರಾಕ್ಷ ಮಾಲೆ ಇದ್ದುಬಿಟ್ರೆ ಸಾಕು, ವಿಭೂತಿ ಇದ್ರೇ ಸಾಕು, ಅವರನ್ನು ಪ್ರಶ್ನಿಸುವುದೇ ಇಲ್ಲ. ಅವರು ನಿಜವಾಗಲೂ ಶಿವಭಕ್ತರು, ಶಿವಶರಣರು ಅಂತ ನಂಬಿಬಿಡು ಅವರು. ಹೀಗೆ ಮಾಡಿ ಪ್ರತಿದಿನವೂ ಅಷ್ಟು ಜನಕ್ಕೆ ಶಿವಶರಣರಿಗೆ ಭೋಜನ ಎಲ್ಲ ಮಾಡಿಸಿ 100 ಹೊನ್ನುಗಳನ್ನು ಕೊಡ್ತಾ ಇದ್ದವರು. ಒಂದು ದಿವಸ ಏನಾಗಿದೆ, ನಿಂತ ಶಿವಶರಣರಲ್ಲಿ ಒಬ್ಬರು, ಅವರು ನಿಜವಾಗಿ ಶಿವಶರಣರೇ ಅಲ್ಲ, ಒಬ್ಬ ಕೆಟ್ಟ ಮನುಷ್ಯ. ಕೆಟ್ಟ ಮನುಷ್ಯ ಅಂದರೆ ನಡತೆ ಚೆನ್ನಾಗಿಲ್ಲ. ಅವರು ಬಂದಿರೋದನ್ನು ಗಮನಿಸಿದರು ಯಾರೋ ಒಬ್ಬರು, ನೋಡಿ ಇಲ್ಲಿ ಒಬ್ಬ ಬಂದಿದ್ದಾನೆ, ಆದರೆ ಚೆನ್ನಾಗಿ ವಿಭೂತಿಯೆಲ್ಲ ಹಾಕ್ಕೊಂಡಿದ್ದಾರೆ. ರಾಜನಿಗೆ ಹೇಳಿದ್ರು, ನೋಡಿ ಅಲ್ಲಿ ನಿಂತಿದ್ದಾರಲ್ಲ ಒಬ್ಬರು, ಅವರು ಶಿವಭಕ್ತರೇ ಅಲ್ಲ, ಬೂಟಾಟಿಕೆಯವರು, ಹಣೆಯ ಮೇಲೆ ಮಾತ್ರ ಇದು ಚೆನ್ನಾಗಿ ವಿಭೂತಿ ಹಾಕ್ಕೊಂಡು ಬಂದುಬಿಟ್ಟಿದ್ದಾರೆ. ಅವರ ದೃಷ್ಟಿಯೆಲ್ಲ ಎಲ್ಲಿದೆ ಅಂತಂದರೆ ಅಲ್ಲಿ ಬೇರೆ ಕಡೆ ಹೆಂಗಸರೆಲ್ಲ ಇದಾರಲ್ಲ ಆ ಕಡೆ, ಅಂಥ ಮನುಷ್ಯ ಅವನು, ಆದ್ದರಿಂದ ಅವರಿಗೆ ನೀವು ಹೀಗೆ ಮಾಡಬೇಡಿ ಅಂತ. ಹಾ ಶಿವ ಶಿವ ಅಂತ ಕಿವಿ

0: ಇಟ್ಕೊಂಡ್ಬಿಟ್ರು ಈ ಮಹಾರಾಜರು. ಶಿವಭಕ್ತರು ಅಂತ ನಾನು ಅಂದ್ಕೊಂಡ ಮೇಲೆ ಅವರು ಶಿವಭಕ್ತರೇ, ಅವರ ಬಗ್ಗೆ ಕೆಟ್ಟ ಮಾತುಗಳನ್ನು ನನ್ನ ಕಿವಿಗೆ ಬೀಳಿಸ್ಬಿಟ್ರಲ್ಲ, ಇದಕ್ಕೆ ನಾನು ಏನು ಪರಿಹಾರ ಮಾಡಲಿ ಅಂತ ಹೇಳಿಬಿಟ್ಟು ಅವರು ಬಂದಾಗ, ಅವರ ಸರದಿ ಬಂದಾಗ ಅವರಿಗೆ ಬೇರೆಯವರಿಗೆ 100 ಹೊನ್ನು ಕೊಡುವುದಾದರೆ ಇವರಿಗೆ 200 ಹೊನ್ನು ಕೊಟ್ಟು ದೋಷವನ್ನು ನಿವಾರಣೆ ಮಾಡಿಕೊಂಡ್ರು. ಈ ಥರ ಕೆಟ್ಟ ಯೋಚನೆ ಮಾಡಿಬಿಟ್ಟನಲ್ಲ ಅಂತ ಹೇಳಿ ಅದನ್ನು ಪರಿಹಾರ ಮಾಡಿಕೊಂಡಿದ್ದು, ಹೀಗೆ ಅವರಿಗೆ 200 ಹೊನ್ನುಗಳನ್ನು ಕೊಟ್ಟು ಮಾಡಿಕೊಂಡಂಥ ಮಹಾರಾಜರು ಇವರು. ಇದನ್ನು ನಾನು ಸಂಕ್ಷಿಪ್ತವಾಗಿ ಇಲ್ಲಿ ಹೇಳಿದ್ದೀನಿ, ಬೇರೆ ವಿಡಿಯೋದಲ್ಲಿ ವಿವರವಾಗಿ ಹೇಳಿದ್ದೇನೆ. ಎಲ್ಲರಿಗೂ ನಮಸ್ಕಾರ.
1: ಓಂ ನಮ ಶಿವಾಯ. ಯು ಆರ್ ಲಿಸ್ನಿಂಗ್ ಟು ಶೈವಂ.org ರೇಡಿಯೋಸ್, 24/7 ಸ್ಪಿರಿಚುವಲ್ ಚಾನೆಲ್ಸ್ ಫ್ರಮ್ ಶೈವಂ.org. ಓಂ ನಮ ಶಿವಾಯ.
2: Dear listeners of Shaivam.org, the following is Shukla Yajurvedam, Karma Shaka, Adhyayam 33.
3: Atha Trayastrimshodhyayaha. Om Yajjagrato Duramudaiti Daivantadu Suptasya Tathayvaiti. ದೂರಂಗಮನ್ ದ್ಯೋತಿಶಾನ್ ದ್ಯೋತಿರೇಕಂತನ್ ಮೇ ಮನಃ ಶಿವಸಂಕಲ್ಪಮಸ್ತು. ಪಿತುನ್ನುಸ್ತೋಷಂ ಮಹೋ ಧರ್ಮಾನಂತವೀಶೀಂ ಯಸ್ಯ ತ್ರಿತೋ ವ್ಯೋಜಾಸಾ ವೃತ್ರಂ ವಿಪರ್ವಮರ್ದಯಾತ್.

ಅಜಂ ಲೋಕಂಗಮಣೇ ಸ್ವಯಮಸ್ಯಮತ್ವ ಪುರಿಗ್ರಹೇತ್ರೈಜ್ಯಾಹ ಸನ್ಮರಃ ಆತ್ಮನೇ ವೇದಾಪರೇಹೇತ್ಯೇ ಹೈರಂಗಸ್ಮಾದಃ.